ಸ್ವರೂಪ ಶ್ರೀವೆಂಕಟಾಚಲಪತೆ ತವ ಸುಪ್ರಭಾತಂ ಏಲಾರವಂಗ ಘನಸಾರ ಸುಗಂಧ ತೀರ್ಥಂ ದಿವ್ಯಂ ವಿಜತ್ ಸರಿತಿ ಹೇಮ ಘಟೇಶು ಪೂರ್ಣಂ ಧೃತ್ವಾದ್ಯ ವೈದಿಕ ಶಿಖಾ